ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ

ಸಗ ಬಡವ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ ಬರ್ತಾರೆ

0: ಲಕ್ಷ್ಮಣ, ಆ ಲಕ್ಷ್ಮಣ.
1: ದೇರ್ ಲಕ್ಷ್ಮಣ, ಹ್ಯಾವ್ ಯು ಹರ್ಡ್? ಇಟ್ ಇಸ್ ರಾಮ ಕಾಲಿಂಗ್. ರನ್ ಅಟ್ ವನ್ಸ್. ಮೈ ಲಾರ್ಡ್ ಮಸ್ಟ್ ಬಿ ಇನ್ ಡಿಸ್ಟ್ರೆಸ್.
2: ಕಾಮ್ ಯೋರ್ ಸೆಲ್ಫ್. ನೋ ವನ್ ಇನ್ ದಿಸ್ ಯೂನಿವರ್ಸ್ ಕ್ಯಾನ್ ಹಾರ್ಮ್ ರಾಮ. ಮೈ ಬ್ರದರ್ ಹ್ಯಾಸ್ ಪೋಸ್ಟೆಡ್ ಮೀ ಹಿಯರ್ ಟು ವಾಚ್ ಓವರ್ ಯು. ಐ ಕ್ಯಾನಾಟ್ ಲೀವ್ ಫ್ರಮ್ ಹಿಯರ್ ಅಂಡ್ ಡಿಸೊಬೇ ಮೈ ಬ್ರದರ್. ಯು ನೀಡ್ ನಾಟ್ ಬಿ ಅಫ್ರೇಡ್ ಇನ್ ದ ಲೀಸ್ಟ್. ದಟ್ ಇಸ್ ನಾಟ್ ಬ್ರದರ್ ರಾಮಾಸ್ ವಾಯ್ಸ್.
1: ಯು ಟೇಕಿಂಗ್ ಅಡ್ವಾಂಟೇಜ್ ಆಫ್ ಯೋರ್ ಬ್ರದರ್ಸ್ ಕಮಾಂಡ್, ಸ್ಟ್ಯಾಂಡ್ ಅನ್ಮೂವ್ಡ್ ಬೈ ಹಿಸ್ ಕ್ರೈ. ಐ ನೋ ವಾಟ್ ಇಸ್ ಇನ್ ಯೋರ್ ಮೈಂಡ್. ನೌ ಐ ಅಂಡರ್ಸ್ಟ್ಯಾಂಡ್ ವೈ ಯು ಫಾಲೋಡ್ ಅಸ್ ಇನ್ ಟು ದ ಫಾರೆಸ್ಟ್. ರಾಮಾಸ್ ಕಾಲ್ ಸೀಮ್ಸ್ ಟು ಹ್ಯಾವ್ ನೋ ಇಫೆಕ್ಟ್ ಆನ್ ಯು. ಸೊ ಡೋಂಟ್ ಟ್ರಬಲ್ ಯೋರ್ ಸೆಲ್ಫ್. ಐ ಮೈ ಸೆಲ್ಫ್ ವಿಲ್ ಗೋ ಟು ದ ರೆಸ್ಕ್ಯೂ ಆಫ್ ರಾಮಾ.
2: Mother, I followed you to the forest to serve you and my beloved brother. Very well. I shall obey you and disobey my brother. But please close the door and remain indoors. Be careful. Be vigilant.

ಮಗದ ಮಗದ ನಿಧ ಮಗ ನಿಧ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ